0: ಲಂಕಾ ರೇಡಿಯೋ ಡಾಟ್ ಎಲ್ ಕೆ.
1: ನಂದಮಾಲಿನಿಗೆ ಜೀವಿತ ಕಥಾವೇ ಸಟಹ
2: ಮಗೆ ಗೀತ ಕಲಾವ ಮೆಹಮ ವಿನಸ್ಸುನೇ ಆಯ್ ಕೇಳ ಎಂದೂ ಮೆಹಮ ವಿನಸ್ಸುನೇ ಆಯ್ ಕೇಳ ಹಾನು ಒಬ್ಬ ಸರಳ ಉನೇ ಕೋಮದ ಕೇಳ ಹಾನು ಇತಿಂಗ್ ಮೇ ಎತ್ತರ ಮೇ ಅದ್ದಕೀಮಿ ಅದ್ದಕೀಮಿ ಅಪಿ ದಕ್ಕಿ ಅಪಿ ದಕ್ಕ ಪಂತಿ ಪರತರೆ ಅಕ್ ದಕ್ಕ ಉಸ್ಪಾದ್ ಬೇದೆ ಅಕ್ ದಕ್ಕ ಖಂಡ ನತಿ ಮಿನಿಸ್ಸು ದಕ್ಕ ಏಗುಲಂಟ ಸಲಕನ ವಿಧಿಯ ದಕ್ಕ ಉಗತ್ಕಮಟ ರೆಕಿಯಾವಕ್ ನೆತಿಕಮ ದೆಕ್ಕ ಉಗತಟ ಹರಿಯಟ ಸೆಲಕುಮಕ್ ನೆತಿ ಬವ ದನಗತ್ತ ಮೇವ ಹುಗಾ ದೇವರಿಗನಗತ್ತ ಏ ನಿಸಾ ಮಗೆ ಸರಳಗಿ ವೆಡಸಟಾನ್ ವಲಟ ಪವಾ ಮಮ ಹುಗಾ ದೇವಲ್ ಏ ಪಿರಿಬಂದವ ಕ್ಯಾಂಡಗತ್ತ ಸಿಂಧು ಕ್ಯಾಂಡಗತ್ತ ಹೇಮ ತೇ ನಿಸಾ ಮಮ ಏ ದೆಕ್ಕ ದೇ ತಮ್ಮ ಹುಗಾ ದೇವಲ್ ವಲಿಂಕರಿ

අපි අද දිනේ විශේෂ වැඩසටහන ලෙස බෞද්ධ ගායිකාව නන්දමාලි මතකයට අදාළ වැඩසටහන ඔබ වෙත ගෙනාවා. ඔබ අප සමග එකට සිටීමට ස්තුතියි. අපි ඊළඟ සතියේ මෙම වේලාවෙන් නැවත සජීව ගොංගුදිලේ තිරයට එන්නෙමු. එතෙක් ඔබ සැමට සුබ දවසක්. මම රංජන් ධර්මරත්න. Wir verabschieden uns nach diesen besonderen Gedankenprogramms zum ehrenden verstorbenen Sängerin Nanda Malini. Danke. Wir sind nächste Woche zu gleichen Zeiten wieder live auf Sendung, dann mit einem neuen spannenden Programm. Bis dahin wünschen wir euch ein schönes Wochenende und eine gute Woche. Bleibt gesund. Ab 15 Uhr gibt es Polizei Radiosendung Vigus hier bei Radio Darmstadt. Bis dann. Am Mikrofon war Ranjan Dharmaratne.